0: Ewurade ana me boni nti wo wu wa sanya ni suma me me boni nti wo pawo na zo na wo wo fimu pia otobeni otobeni
1: oh
0: ewurade uto wetia emu ye turu enti dia kan se e chane ye ye e kauti cha cha cha